0: 200 members and receive a government grant of rupees 10 lakhs. India Today has also accessed details of key portfolio could be distributed in the new Shivakumar government. Senior leader G. Parmeshwar, the lone deputy chief minister, is likely to be entrusted with revenue department, while former CM Siddaramaiah's son, Yatindra Siddaramaiah, could get urban development. Ramalinga Reddy may likely to get water resource department, while Krishna Bhaire Gowda may be tasked with Bengaluru development. UT Kader is likely to get to handle health. MB Patil could take charge of industries. And Sharan Prakash Patil expected to given medical education. The Congress also effected a change in the state leadership. B.K. Hariprasad was appointed Karnataka Congress president, succeeding D.K. Shivakumar. The BJP took a swipe at reshuffle, arguing that the change in guard has done little to inspire confidence among the people. Here are the reactions on the story.
1: ನಿಮ್ಗೂ ನಿಮ್ಗೂ ಎಲ್ಲ ಅಭಿನಂದನೆಗಳು. ನಿಮ್ಮ ಆಸೆನು ನಾನು ಆಗ್ಬೇಕು ಅಂತಿತ್ತು, ಜನ ಆಸೆನೋ ಇತ್ತು. ಸೊ ಎಲ್ಲರಿಗೂ ನಿಮ್ಗೂ ನಿಮ್ಗೂ ನಿಮ್ಗೂ ಎಲ್ಲ ಅಭಿನಂದನೆಗಳು. ನಿಮ್ಮ ಆಸೆನೋ ನಾನು ಆಗ್ಬೇಕು ಅಂತಿತ್ತು, ಜನ ಆಸೆನೋ ಇತ್ತು. ಸೊ ಎಲ್ಲರಿಗೂ ನಿಮ್ಗೂ.
2: ಈಗ ಒಂದು 10,000 ಭಾರತ್ ಜೋಡೋ ಯುವಕ ಸಂಘಗಳನ್ನ ರಚನೆ ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದೇವೆ. ಪ್ರತಿ ಪಂಚಾಯತಿಗೂ ಒಂದೊಂದು ಯುವಕ ಸಂಘ. ಆ ಯುವಕ ಸಂಘದಲ್ಲಿ ಕನಿಷ್ಠ ಒಂದು 150-200 ಜನ ಇರ್ತಾರೆ. ಒಂದು ಪಂಚಾಯತಿ ಒಂದು ಸಂಘ. ಮಿಕ್ಕಿದ್ದು ಅರ್ಬನ್ ನಲ್ಲಿ ಸುಮಾರು 6,000 ಪಂಚಾಯತಿ ಇದೆ. ಒಂದು 4,000 ಅರ್ಬನ್ ಗಳಲ್ಲಿ ವಾರ್ಡ್ಗಳಲ್ಲಿ ಇದನ್ನ ಸಂಘ. ಇದು ಸ್ಪೋರ್ಟ್ಸ್ಗೆ, ಕಲ್ಚರಲ್ಗೆ ಮತ್ತು ಅವ್ರದ್ದೇನೇ ಆದಂತಹ ನಾಟಕಗಳಿರ್ಬೋದು, ಸಾಂಸ್ಕೃತಿಕ ಇರ್ಬೋದು, ಅವರ ನಾಯಕತ್ವವನ್ನು ಬೆಳೆಸ್ಕೊಳ್ಲಿಕ್ಕೆ ಮತ್ತು ವಿದ್ಯಾ ಒಂದು ಕ್ರೀಡಾ ಮನೋಭಾವನ ಇಟ್ಕೊಂಡು ಮತ್ತು ಎಲ್ಲ ಇದ ನಮ್ಮ ಸೋಷಿಯಲ್ ಹಾರ್ಮೋನಿ ಇದನ್ನ ಅದಕ್ಕೋಸ್ಕರ ಭಾರತ್ ಜೋಡೋ ಯುವಕ ಸಂಘ ಅಂತ ಹೇಳಿ
3: ಹರಿಪ್ರಸಾದ್ is a very senior Congress leader who has worked in various capacities as AICC general secretaries in different states. So, and he's worked in Rajya Sabha. So, from he knows organization in and out. So, he's a right choice to become the KPCC president. And he has got a strong philosophy of Congress culture and also to fight the communal forces. So he will be a most suitable PCC president, and under his leadership, I think that with D.K. Shivakumar as the chief minister and with Siddaramaiah Sahib's guidance and Mallikarjun Kharge Sahib's guidance, I think the party will function well.
4: ಭಾರತ್ ಜೋಡೋ ಕ್ಲಬ್ಸ್ ದಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪ್ರೋಗ್ರಾಮ್ ವೇರ್ ಇನ್ ಲೈಕ್ ಇಟ್ ಈಸ್ ಯೂತ್ ಸೆಂಟ್ರಿಕ್ ಆಕ್ಟಿವಿಟೀಸ್ like sports activities or some other cultural activities, and we will identify youths between 18 to 35 years, and then we will incentivize them so that they can get involved in whatever activities they are interested in. That's very important because we will engage them in good social work.
5: This is the transformation of the power. आज सीएम और मिनिस्टर का ओथ टेकिंग एक अच्छा पवित्र का कार्यक्रम है. सो सभी उसको सपोर्ट कर रहे हैं, सभी इसमें